ಆತಮ ಉಪದೇಶ ಬೇ ಸಂಜಮ ಕೋ ಜಾಪಸು ಅಜಪಾ ಜಾಪೆ ಸದಾ ರಹೇ ಕಂಚನ ಸಿ ಕಾಯಾ ಕಾಲನ ಕಬಹು ವ್ಯಾಪೆ ಪ್ರೇಮನ ಏ ವಿಧ ಜೋ ಕಮಾವೋ ಸಿಂಗಿ ಸಾಚ ಅಕಪಟ ಕಂಠಲಾ

ಆತಮ ಉಪದೇಶ ಬೇ ಸಂಯಮ ಕೋ ಜಾಪಸು ಅಜಪಾ ಜಾಪೆ ಸದಾ ರಹೇ ಕಂಚನ ಸಿ ಕಾಯಾ ಕಾಲನ ಕಬಹು ವ್ಯಾಪೆ ಪ್ರೇಮನ ಎ ವಿಧ ಜೋ ಕಮಾವೋ ಸಿಂಗಿ ಸಾಚ ಅಕಪಟ ಕಂಠಲಾ ಧ್ಯಾ

ಸಮೇತ ಬಂಧಾನಂ ಚಕಚಕರ ಹೇ ದೇವದಾನಂ ಚಕ ಚಕ ವ್ಯೋಮ ವಿವಾನಂ ಆತಮ ಉಪದೇಶ ಭೇ ಸಂಜಮ ಕೋ ಜಾಪ ಸೋ ಅಜಪಾ ಜಾಪೆ ಸದಾ ರಹೆ ಕಂಚನ ಸೇ ಕಾಯಾ ಕಾಲನ ಕಬಹು ವ್ಯಾಪೆ ಪ್ರೇಮನ ಅಭಿದ ಜೋ ಕಮಾಓ ಸಿಂಗಿ ಸಾಚ ಅಕಪಟ ಕಂಠಲಾಧ್ಯ

ದಾನಂ ಚಕ ಚಕ ವ್ಯೋಮ ವಿವಾನಂ ಆತಮ ಉಪದೇಶವೇ ಸಂಜಮ ಕೋ ಜಾಪ ಸೋ ಅಜಪಾ ಜಾಪೆ ಸದಾ ರಹೇ ಕಂಚನ ಸೀ ಕಾಯಾ ಕಾಲನ ಕಬಹು ವ್ಯಾಪೆ ಪ್ರೇಮನ ಏವಿದ ಜೋ ಕಮಾವೋ ಸಿಂಗಿ ಸಾಚ ಅಕಪಟ ಕಂಠಲಾ ಧ್ಯಾನ.

ಸಹಿತ ಬಂಧಾನಂಗ ಚಕ ಚಕ ರಹೇ ದೇವದಾನಂಗ ಚಕ ಚಕ ವ್ಯೋಮ ವಿವಾನಂಗ ಆತಮ ಉಪದೇಶ ಬೇ ಸಂಜಮ ಕೋ ಜಾಪ ಸೊ ಅಜಪಾ ಜಾಪೆ ಸದಾ ರಹೇ ಕಂಚನ ಸೀ ಕಾಯಾ ಕಾಲನ ಕಬಹು ವ್ಯಾಪೆ ಪ್ರೇಮನ ಏ ವಿಧ ಜೋ ಕಮಾವೋ ಸಿಂಗಿ ಸಾಚ ಅಕಪಟ ಕಂಠಲಾ ಧ್ಯಾನ.